ಸೈದುನಿಲೆ ರಸಂಖಧುನಿಲೆ ಸರ್ಗೋ ಸದಾ ಗುರುದಾನಿ ದುರ್ವೈದನಿ ಹುಣದಂಥ ಭಗತ ಮಾ ಪಾಪಿ ತೇ ಸಯಾನಿನೇ ನಾನಾ.